ತರಕಡದಿಂ ತರಕಡದಿಂ ತರಕಡದಿಂ ತರಕಡದಿಂ ತರಕಡದಿಂ ತರಕಡದಿಂ ತರಕಡದಿಂ ತರಕಡದಿಂ ತರಕಡದಿಂ ತರಕಡದಿಂ ತರಕಡದಿಂ ತರಕಡದಿಂ ತರಕಡದಿಂ ತರಕಡದಿಂ ತರಕಡದಿಂ ತರಕಡದಿಂ ತರಕಡದಿಂ ತರಕಡದಿಂ ತರಕಡದಿಂ ತರಕಡದಿಂ ತರಕಡದಿಂ ತರಕಡದಿಂ ತರಕಡದಿಂ ತರಕಡದಿಂ ತರಕಡದಿಂ ತರಕಡದಿಂ ತರಕಡದಿಂ ತರಕಡದಿಂ ತರಕಡದಿಂ

ಲಲಿತ ಮಧುರಮಯ ಗಾನಂ ಬೋಲು ಕರಳಿಲ ಮದ ಮಳಹಾರು ಪಾಡು ಲಲಿತ ಮಧುರಮಯ ಗಾನಂ ಬೋಲು ಕರಳಿಲ ಮದ ಮಳ ಚುರಿ